ಮಾನ ಮಾನೇ ನಮೋ ರೋಗ ರೋಗೇ ನಮಸ್ತಂಗ ಸ್ನಾನಂಗ್ ನಮೋ ಮಂತ್ರ ಮಂತ್ರಂಗ್ ನಮೋ ಜಂತ್ರ ಜಂತ್ರಂಗ್ ನಮೋ ಇಷ್ಟೇಷ್ಟೇ ನಮೋ ತಂತ್ರ ತಂತ್ರಂಗ್ ಸದಾ ಸಚಿದಾನಂದ ಸರ್ವಂಗ್ ಪ್ರಣಾಸೀಯ ನೂಪೇಯ ರೂಪೇ ಸ್ಮಸ್ತಲ್ ನಿವಾಸೀ ಸದಾ ಸಿದ್ಧದಾ ಬುಧದಾ ಬೃದಕರ್ತಾ ಅಧೋ ಉರ್ಧ ಅರ್ಧಂ ಆಗಂ ಓಗ ಹರ್ತಾ ಪರಂ ಪರಂ ಪರಮೇಶ್ವರಂ ಪ್ರೋಷ್ಪಾಲಂಗ್ ಸದಾ ಸರ್ವದಾ ಸಿದ್ಧದಾತಾ ದಯಾಲಂಗ್ ಅಶೇದೀಯ ಪೇದೀಯ ನಾಮಂಗ ಕಾಮಂಗ್ ಸಮಸ್ತೋ ಪ್ರಾಜೀ ಸಮಸ್ತಸ್ತ ತಾಮಂಗ್ ತೇರಾ ಜೋರ ಚಾಚರೀ ಛಂದ ಜಲೇ ಹೈ ಥಲೇ ಹೈ ಅಪೀತ ಹೈ ಅಪೇ ಹೈ ಪ್ರಭು ಹೈ ಅಜೂ ಹೈ ಅದೇಸ ಹೈ ಅಪೇಸ ಹೈ ಭುಜಂಗ ಪ್ರಯಾತ ಛಂದ ಅಗಾಧೇ ಅಬಾಧೇ ಅನಂಗೀ ಸ್ವರೂಪೇ ನಮೋ ಸರ್ವಮಾನೇ ಸಮಸ್ತಿ ನಿಧಾನೇ ನಮಸ್ವಂಗ್ ನೃಣಾಥೇ ನಮಸ್ವಂಗ್ ಪ್ರಮಾಥೇ ನಮಸ್ವಂಗ ಗಂಜೇ ನಮಸ್ವಂಗ ಪಂಜೇ ನಮಸ್ವಂಗ ಕಾಲೇ ನಮಸ್ವಂಗ ಪಾಲೇ ನಮೋ ಸರ್ವದೇಶೇ ನಮೋ ಸರ್ವಪೇಸೇ ನಮೋ ರಾಜ ರಾಜೇ ನಮೋ ಸಾಜ ಸಾಜೇ ನಮೋ ಸಾಹ ಸಾಹೇ ನಮೋ ಮಾಹ ಮಾಹೇ ನಮೋ ಗೀತ ಗೀತೇ ನಮೋ ಪ್ರೀತ ಪ್ರೀತೇ ನಮೋ ರೋಖ ರೋಖೇ ನಮೋ ಸೋಖ ಸೋಖೇ ನಮೋ ಸರ್ವ ರೋಗೇ ನಮೋ ಸರ್ವ ಭೋಗೇ ನಮೋ ಸರ್ವ ಜೀತಂ ನಮೋ ಸರ್ವ ಪೀತಂ ನಮೋ ಸರ್ವ ಜ್ಞಾನಂ ನಮೋ ಪರಮತಾನಂ ನಮೋ ಸರ್ವ ಮಂತ್ರಂ ನಮೋ ಸರ್ವ ಜಂತ್ರಂ ನಮೋ ಸರ್ವ ದೃಸ್ಸಂ ನಮೋ ಸರ್ವ ಕ್ರೇಸಂ ನಮೋ ಸರ್ವ ರಂಗೇ ತ್ರಿಪಂಗಿ ಅನಂಗೇ ನಮೋ ಜೀವ ಜೀವಂ ನಮೋ ಬೀಜ ಬೀಜೇ ಅಖಿಜೇ ಅಭಿಜೇ ಸಮಸ್ತಂ ಪ್ರಸಿದ್ಧೇ ಕೃಪಾಲಂ ಸ್ವರೂಪೇ ಕುಕರ್ಮಂ ಪ್ರಣಾಸೀ ಸದಾ ಸರ್ವದಾ ಹೃದ ಸಿದ್ಧಂ ನಿವಾಸೀ ಚರ್ಪಣ ಛಂದ ತ್ವಾ ಪ್ರಸಾದ ಅಮೃತ ಕರ್ಮೇ ಅಮೃತ ಧರ್ಮೇ ಅಖಲ ಜೋಗೇ ಅಚಲ ಭೋಗೇ ಅಚಲ ರಾಜೇ ಅಟಲ ಸಾಜೇ ಅಖಲ ಧರ್ಮಂ ಅಲಖ ಕರ್ಮಂ ಸರ್ವಂಗ್ ದಾತಾ ಸರ್ವಂಗ್ ಜ್ಞಾತಾ ಸರ್ವಂಗ್ ಭಾನೇ ಸರ್ವಂಗ್ ಮಾನೇ ಸರ್ವಂಗ್ ಪ್ರಾಣಂ ಸರ್ವಂಗ್ ತ್ರಾಣಂ ಸರ್ವಂಗ್ ಭುಕ್ತಾ ಸರ್ವಂಗ್ ಜುಕ್ತಾ ಸರ್ವಂಗ್ ದೇವಂ ಸರ್ವಂಗ್ ಪೇವಂ ಸರ್ವಂಗ್ ಕಾಲೇ ಸರ್ವಂಗ್ ಪಾಲೇ